ಜೀವಿತ ಮೈಗ ಮಾಜ ದೂರ ಪತನಾಯ ಸ್ವನಿಯ ಜೀವಿತ ಚಂದ್ರವಾಲೆ ಸಾಯ ಬಾಲಗ ಬಾಯಿ ಘನ ಸಾಪಡಲೆ